ಧಾರಾಧಾರಿ ಅದು ತೀನ್ ತಾರಾಮಕದ ಹೊರ ತೀನ್ ಸೆಟೇರ್ ಉಂಜೋಕ ಅದು ಉನ್ನೇ ಒಕಾಲಕಾಯ್ ಗೇರಾಂಗದ ಉಣಾ ತೀನ್ ಹಾಜೋಮ್ ಜಾಂಗದ